wo bi ante wo be wari afi mu wo sujani wo ba ya ye fra afi mu ate wo be seria wo sujani wo be seria afi mu ate die

se obetie mu na sese ne nyom na meto no erwade nkoma no erwade nkoma no erwade nkoma wa wade mu erwade nkoma wa juma semu wa juma semu ye wa wa semu ye wusuku semu ye